0: ಪಾಲುಂಗ
1: ಅವಳ ದುಡುಲಿ ಪೀರ್ಮ
0: 金比的蓝下那家真的那蓝色 sadagan kalpo isin waktu bani bimina
1: Hallelujah.